Xalfana dasturi mehmoni xonanda Shokirjon Jo'rayev. Yakshanba kuni soat 19:00 da. Tinglang, baho bering.